0: ಶ್ರೀ ಶ್ರೀ ಶ್ರೀ ರಂಗ ರಂಗ ರಂಗ ಚಾರಲವಾರಿ ಸಿಂಗಲ್ ನಾದ ಸಂಕೀರ್ತನ ಆದಿಥಾಯಂ ಪೂರ್ಣ ಕುಂಭರಾಗಲ
1: ಸೆಬಸ್.